ಜನರು ದುಳಿಕೆ ಬಹ ಜನರು ಒಥಾಪು ಬಿಸಪ್ಪೆ ಜನರು ಸೇವನ್ಯ ಅಂತಾರೆ ಜನರು ಸಹ